0: ಚತುರ ಏಕ ಪೇರ ಯಾ ಗೋಡಾ ಬೋಲ ಯಾ ಚತುರ ಬೋಲ
1: ಎಕ ಚತುರ ನಾರ ಕರ್ಕೆ ಸಿಂಗಾರ
2: ಎಕ ಚತುರ ನಾರ ಬಡಿ ಹೋಶಿಯಾರ
1: ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ ಅಪನೇ ಹಿ ಜಾಲ ಮೇ ಫಸತ ಜಾತ ಹಮ ಮರತ ಜಾತ

0: ಇದು ವಿಭಾಗಿನ ನಾರಂಗ ವರ್ಣೀಯ ಪೂರ್ವ ಸಂಚೇತನ ಪ್ರಸಾರಿತ. ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಮೆಕ್ಸಿಕೊ ದೇಶ ಅದ್ಯ ಪ್ರಾತಃ ಮೆಕ್ಸಿಕೊ ಸಿಟಿ ಕ್ರೀಡಾಂಗಣೆ ರೌಂಡ್ ಆಫ್ 32 ಕ್ರೀಡಾಯಾಂ ಎಕ್ವಾಡೋರ್ ದೇಶಂ 2-0 ಪರಾಜಿತ್ಯ ರೌಂಡ್ ಆಫ್ 16 ಇತ್ಯಸ್ಮಿನ್ ಪ್ರವಿಷ್ಟವಾನ್. ನಾರ್ವೆ ದೇಶ ಅಪಿ ಟೆಕ್ಸಾಸ್ ನಗರೆ ಐವರಿ ಕೋಸ್ಟ್ ದೇಶಂ 2-1 ಪರಾಜಿತ್ಯ ಷೋಡಶತಮೇ ಚರಣೆ ಪ್ರವಿಷ್ಟವಾನ್. ಇತಿ ವಾರ್ತಾಃ.
1: श्रोतेहो प्रसार भारती वेव्स ओटीटी प्लैटफॉर्म और न्यूज ऑन एआईआर ऐप सह आकाशवाणी मुंबई की ही है अस्मिता वाहिनी. 6:30 वाजले आहेत. बलसागर भारत होवो.